ಹೀನ ಜನಮಿತ್ರ ಶಿಷ್ಟ ಚಾರಿತ್ರ ನಿಕೃಷ್ಟ ಸಂಸಾರ ಪಂಕ ಸಂಲಗ್ನ ಮಕ್ಷಿ ಕಂಬುನ್ಬೋಲೆ ಪಾಶಮುಲ್ ಸ್ನೇಹಮುಲ್.